ಬಂದಿದ್ದ. ಗಂಧಮಲದ ಮೇನ ಗೌರಿ ಅಂತ ಕಪ್ಪುರಮುಲು ಜಲ್ಲಿ ಒಪ್ಪುಗ ಅರ್ಚಿಂಚೇ ಪ್ರಣಯ ವೇಡು ಕಲಕೈ ಪಾರ್ವತಮ್ಮ. ಅಲಾ ಅಲಂಕರಿಸುಕೊನ್ನ ತರುವಾತ ಪಾರ್ವತಿ ಪರಮೇಶ್ವರುಲು ಇದ್ದರು ಚೆಯ್ಯಿ ಚೆಯ್ಯಿ ಪಟ್ಟುಕುನಿ ದಹರಾಕಾಶಂ ಅನೇ ಪೇರು ಕಲಿಗಿನಟುವಂತಿ ಅದ್ಭುತಮೈನಟುವಂತಿ ಗುಹ ಉಂದಿಟ. ಅದು ಮುಂದೆ ಚೂಡ್ಡಾನಿಕೆ ಮಾತ್ರವೇ ಗುಹಲಾ ಉಂಟುಂದ. ಆ ಲೋಪಲಕ್ಕೆ ವೆಳಿಪೋಯಿನ ತರ್ವಾತ ಅದ್ಭುತಮೈನ ಉದ್ಯಾನವನಾಲು, ಚಕ್ಕನೈನಟುವಂತಿ ಸೆಲಯೇಳ್ಳು, ಅನೇಕಮೈನಟುವಂತಿ ಮನೋಹರಮೈನಟುವಂತಿ ಪಕ್ಷುಲು, ಚಕ್ಕನೆ ಸುಗಂಧಭರಿತಮೈ ಉನ್ನಟುವಂತಿ ಆ ಪುಷ್ಪೋದ್ಯಾನವನಲೋ ಆ ಫಲ ಪುಷ್ಪ ಭರಿತಮೈ ತುಮ್ಮೆದಲ ಝುಂಕಾರಾಲತೋ ಶೃಂಗಾರ ಕೇಳಿ ವಿಲಾಸಾಲ ಕನುವೈನಟುವಂತಿ ಪೂಲ ಪೊದರಿಂಡ್ಲತೋ ಅದ್ಭುತಮೈನ ಕೇಳಿ ಮಂದಿರಾಲತೋ ವರ್ಣಿಂಚಡಾನಿಕಿ ಇವೆಲ್ಲ ಕಟ್ಟಲೇನಂತ ವರ್ಣಿಂಚಡಾನಿಕಿ ಶಕ್ತಿ ಚಾಲನಂತ ಅದ್ಭುತಮೈನವನ್ನೀ ಕೂಡ ದಹರಾಕಾಶಂಲೋ ಉಂಡಟ. ಅందువల్లనే ದಹರಾಕಾಶಂ ಅಂತ ಅಮ್ಮವಾರಿಕಿ ಚಾಲಾ ಇಷ್ಟ ಅಂತ ಮನಕಿ ಲಲಿತಾ ಸಹಸ್ರಾಲ್ಲೋ ಚೆಬುತಾರೆ. ಅಲಾ ಅಮ್ಮವಾರು ಆ ಪಾರ್ವತಿ ಪರಮೇಶ್ವರ್ಲು ಇದ್ದರು ಚೆಯ್ಯಿ ಚೆಯ್ಯಿ ಪಟ್ಟುಕೊಂಡು ಬಿಡ್ತಾರೆ ತಿಂಡಿ. ಆಹಾ, ಮುಂದ ಅಮ್ಮವಾರಿನ ಚೂದ್ದಾಂ. ಚಾಂಪೇಯ ಗೌರಾಧ ಶರೀರ ಕಾಯೇ ಕರ್ಪೂರ ಗೌರಾರ್ಧ ಶರೀರ ಕಾಯ